0: ಸುದ್ದರಹಿ ರೇಡಿಯೋ ನಾರ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.
1: ನಾಟ್ ಎವ್ರಿ ರೆಸ್ಟೋರೆಂಟ್ ಬಿಕಮ್ಸ್ ಅನ್ ಎಕ್ಸ್ಪೀರಿಯನ್ಸ್, ಬಟ್ ಸೋಲ್ ಫ್ಲೇವರ್ಸ್ಕೇಪ್ ಆಫ್ ಇಂಡಿಯಾ ಇಸ್ ಎ ಜರ್ನಿ ಥ್ರೂ ಟೇಸ್ಟ್, ಟ್ರೆಡಿಷನ್ ಅಂಡ್ ಅನ್ಫರ್ಗೆಟಬಲ್ ಫ್ಲೇವರ್ಸ್. ಫ್ರಮ್ ಕ್ರಿಸ್ಪಿ ಡೆಲ್ಲಿ ಸ್ಟೈಲ್ ಆಲೂ ಟಿಕ್ಕಿ ಚಾಟ್, ಫ್ಲೇವರ್ಫುಲ್ ಸಮೋಸಾ ಚಾಟ್, ಟು ದಿ ಸಿಗ್ನೇಚರ್ ಸೋಲ್ ದಾಲ್ ಬುಖಾರಾ. ಎಂಜಾಯ್ ಫ್ರೆಶ್ ಸಿಝ್ಲಿಂಗ್ ವೆಜ್ ಅಂಡ್ ನಾನ್ ವೆಜ್ ಸ್ಟಾರ್ಟರ್ಸ್ ಪೇರ್ಡ್ ಪರ್ಫೆಕ್ಟ್ಲಿ ವಿತ್ ಓವನ್ ಫ್ರೆಶ್ ಚೂರ್ ಚೂರ್ ನಾನ್ ಮೇಡ್ ವಿತ್ ಲವ್ ಅಂಡ್ ಫ್ರೆಶ್ ಇಂಗ್ರೀಡಿಯಂಟ್ಸ್. ಪ್ಲಾನಿಂಗ್ ಯೋರ್ ಬರ್ಡೇ, ವೆಡ್ಡಿಂಗ್, ಗ್ರಾಜುಯೇಷನ್ ಪಾರ್ಟಿ, ಕಾರ್ಪೊರೇಟ್ ಗ್ಯಾದರಿಂಗ್ ಆರ್ ಫ್ಯಾಮಿಲಿ ಸೆಲೆಬ್ರೇಷನ್?
2: Ask about customized catering menus at reasonable prices, crafted specially for your event with authentic Indian flavors everyone will love.
1: And don't forget the amazing custom cakes, beautifully designed and perfect for every celebration.
2: Whether it's dinner with family, chai with friends, or your next big event, Soul Flavor Escape of India. Escape into flavors, experience the soul of India. Soul, where every dish is poetry. Visit us today at 301 Glenwood Avenue, 190, Raleigh. Call 919-900-7231 to reserve a table, order online or book catering services.
3: Aaj ka plan kya hai? Same routine? Ya kuch thoda special? Morrisville mein ab open hai Racha Banda food truck. Pure vegetarian, fresh, light aur bilkul feel-good food. Walk and chill space, huge parking, no stress, easy entry. Every day open between 5 PM to 10 PM, Monday to Sunday.
4: तो दोस्तों को बुलाओ, चाय पे मिलो और बनाओ छोटी छोटी यादें जो याद रह जाए. 3611 Davies Drive, Morrisville. कॉल करें 9842540111. रचा बंडा, एक बार आए तो रोज आए.